ನನ್ನ ಪೂರ್ವ ಮಾರ್ಗಿ ಕಿಚಾನ ತಿರುಗಳಿಗೆ ಅಭ್ಯರ್ಥಿ ಸಿಸ್ತು ಗುರಿಚಿ ದ ಕಾಸ್ಮೆಟಿಕ್ಸ್ ಪೋಡೋಲುಕಿ ದ ಪ್ರೊಡಕ್ಟ್ಸ್ ದ ಪಾರ ದುಕಿ ದ ಡಿಸೈನ್ ಪೋಡೋಲುಕಿ ಸಮ ಡೇರ್ ಸುಖನ ಪುಯಿಗಿ ಜಿ ಅಭ್ಯ ಜಮಾನ ಸುಖ ಪುಯಿ ಜುಬದಿ ಬಾನೆ ಖಬರ್ದಾರ ಇಮ ಜಮಾ ದೇ ಓ ರಕಿ ಮಖ ತಿರ ಸರೇ ವಲೇ ರಾ ರವಾನ ದೇ ದ ಮಖ ತೋರ ವಲೇ ನೋಲೇ ನೋ ರಕಿ ಗಿ ದ ವಖ ನ ಮಖ ಕಿ ಬುಡಾ ವಲೇ ವಲೇ ರಾ ಗಲೇ ದ ವಖ ನ ಮಖ ಕಿ ದ ಅಂಗ ಖುಲಾ ವಲೇ ರಕ ಶುವಿ ದ ಮಖ ತಿರ ನ ವಲಿ ದ ಸಿ ಬೇಡೋಲೇ ಬೇಡೋಲೇ ಶು ದ ಮಖ ಕುಲಾತರ ನೋಲಿ ರುಕಶ್ವಲ ಬದಿ ಖಬರ ಬಾನೆ ಪೋಯಿ ತಾಸುಮ್ ಜಾನ್ ಖಬರ್ದಾರ ಸಾಥಿ ಯೋ ದ ಕಾಸ್ಮೆಟಿಕ್ಸ್ ಇಂತಖಾಬ ಚಗೋ ಇನೋ ದ ಬೆಲಡೋನಾ ನೋಲಾಂದಿ ಹುಮ್ ತಾಸು ಇಂತಖಾಬ ದ ಹೈದರ್ ಅಲಿ ಮುಮಂದು ಕೈ ಔ ಇಂತಖಾಬ ದ ಸರದಿ ಖಬರ ಯೋ ಕೈ ಚಿ ಮುಂ ತಾಸು ನ ಖಬರ್ದಾರ ಯೋ ತಾಸು ಬರಗ ರಗ ಬಾನೆ ಪೋಯಿ ಯೋ ತಾಸು ಪೋ ಖಬರ ಬಾನೆ ಪೋಯಿ ಯೋ ತಾಸು ಮಕ್ಸದ ಬಾನೆ ಪೋಯಿ ಯೋ ತಾಸು ಬಾ ಇನ್ಶಾಅಲ್ಲಾ ಮುಂ ಕಲಹುಮ್ ಗಲತ ಮಶೂರ ನದರ ಕೋ ಇನ್ಶಾಅಲ್ಲಾ ಕೋಶು ಬ ಮುದಾವಿ ಚಿ ತಾಸು ಮುಂಗಾ ದ ಜಾನ್ ಸರ ಮಖಪೋಡಾ ನಿ ಬಾನೆ ಹುಮ್ ಜಾನ್ ಖಬರ್ದಾರ ಸಾಥಿ ಯೋ ದ ಕಾಸ್ಮೆಟಿಕ್ಸ್ ಇಂತಖಾಬ ಚಗೋ ಇನೋ ದ ಬೆಲಡೋನಾ ನೋಲಾಂದಿ ಹುಮ್ ತಾಸು ಇಂತಖಾಬ ದ ಹೈದರ್ ಅಲಿ ಮುಮಂದು ಕೈ ಔ ಇಂತಖಾಬ ದ ಸರದಿ ಖಬರ ಯೋ ಕೈ ಚಿ ಮುಂ ತಾಸು ನ ಖಬರ್ದಾರ ಯೋ ತಾಸು ಬರಗ ರಗ ಬಾನೆ ಪೋಯಿ ಯೋ ತಾಸು ಪೋ ಖಬರ ಬಾನೆ ಪೋಯಿ ಯೋ ತಾಸು ಮಕ್ಸದ ಬಾನೆ ಪೋಯಿ ಯೋ ತಾಸು ಬ ಇನ್ಶಾಅಲ್ಲಾ ಮುಂ ಕಲಹುಮ್ ಗಲತ